ಪತಿ ಪಾದೌ ಪಾತು ದಿನಮಣಿ ಪಾತು ಮಿತ್ರೋಖಿಲಂ ವಪು ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಭಂ ಸರ್ವರೋಗ ಭಯಾದಿಭ್ಯ

0: दृष्टं मधुरं तीष्टं मधुरं मधुराधिपतेरखिलं मधुरं गोपामधुरा यष्टिर्मधुरा श्रेष्ठिर्मधुरा दलितं मधुरं फलितं मधुरं मधुराधिपतेरखिलं मधुरम्
1: मण्डलम् रामचन्द्रम् इति यानम् चन्द्रम् रघुनाथस्य शतकोटिप्रविस्तरम् एकैकाक्षरम् पूषा महापातकनाशनम् ध्यात्वादिलोत्पल श्यामम् रामम् राजीव लोचनम् जानकी लक्ष्मणोपेतम् जटामुकुटमण्डितम् साधिधूलधनुर्बाणम् पाणिनर्तम् चरान्तकम् स्वलीला जगद्रासु माविर्भूतमजविभुम् राम रक्षापटे प्राज्ञा पापम् निसरम् काम्नम् शिरोमेधाङ्गौ पातु बालम् दशतात्मजा कौसल्यो दृशमातु विश्वमित्रपयश्नति घ्राणम् पातु मखकाता मुखम् सौमित्रवत्सलजिह्वा विद्यानिधि पातु कण्ठम् पर्तन्तस्कन्दुदिव्यायुध पातु भुजमग्नेशकारमुख करु सीतापति पातु हृदय जाम् दग्नयुद्मध्यम् पातु करध्वंसीनाम्बिजाम्बुदश्रयः सुग्रीवेशकटि पातु शक्तिनि हन्मत्प्रभु उर्ध्वविक्तम पातु रक्षकुल्लाशकृतज्ञाननिषेधकृत् पातु जङ्गिदशमुखार्थकः सुभीषणश्रीद पातु रामखल्वपु पीतारामबलोपेता रक्षा सुकृत्पटे सचिरायुसुखी पुत्री विजय विनय भवतालभ्योमचारिण जन्मचारिणमपि शब्दासरक्षित राम नाम विरामे राम भद्रेति रामचन्द्रेति वासर नरण लिपत पापर्मुक्तिर्मुक्ति च विन्दति जगज्जेत्रैकमन्त्रण राम नाम्नाभिरक्षित व्याकण्डधारितसकरसहस्रसिद्धवज्रपज्जलनामेदं राम कक्षस्वर्गभयतान्नि सर्वत्र अस्ति जय मङ्गलम् आदिष्टवन्य ಲಿಖಿತಾಂ ಪ್ರಾತಃ ಪ್ರಬುಧ ಬುಧಿ ಕೌಶಿಕ ಆರಾಮ ಕಲ್ಪ ವೃಕ್ಷಣ ರಾಮ ಸಕಲ ಪದ ಅಭಿರಾಮ ಶ್ರೀ ಲೋಕನ ರಾಮ ಶ್ರೀಮಂತನ ಪ್ರಭು ತರುಣ ರೂಪ ಸಂಪನ್ನ ಸುಕುಮಾರ ಮಹಾಬಲ ಪುಂಡರಿಕ ವಿಶಾಲ ಶ್ರೀ ಕೃಷ್ಣಜಿ ರಾಮದ ಫಲ್ಮೂಲ ಶ್ರೀ ಲದಾಂತ ತಾಪಸ ಬ್ರಹ್ಮಚಾರಿಣ ಪುತ್ರ ದಶರಥ ಸಹಿತ ಭ್ರಾತರು ರಾಮ ಲಕ್ಷ್ಮಣ ಶರಣ್ಯ ಸರಸ್ವತಾನ ಶ್ರೇಷ್ಠ ಸರ್ವಧರ್ಷತಾಂ ರಕ್ಷಿಕುಲ್ಯ ಹಂದಾರು ತಾಯತ ಅನುರವಿತ್ತಮ ಆರ್ಥ ಸಜ ದಶ ವಿಸ್ಪೃಶಾ ವಕ್ಷ್ಯಾಶು ವಿನಿಶಂ ಸನ್ನು ದರ್ಶನಾಮಂ ರಾಮ ಲಕ್ಷ್ಮಣ ವಗ್ರ ತಾಪಸ ಸುಜಗಿಷ್ಠಾಂ ಸಂದಕೋ ಚಿಖವಿ ತಾಪ ಮಾನಧರ ಯುವ ಗಚನ ಮಂದರ ಸ್ವಾಕಂ ರಾಮ ಪಾತು ಸುಲಕ್ಷ್ಮಣ ರಾಮ ದಶ ತೀಶ್ವರ ಲಕ್ಷ್ಮಣ ಚರ್ಮರಿ ಕಾಕುಚ ಪುರುಷ ಪೂಲ ಕೌಸಲ್ಯ ಯುರವಿತ್ತಮ ವೇದಾಂತ ವೇದಿ ಅಧ್ಯಕ್ಷ ಪ್ರಾಣ ಪುರುಷೋತ್ತಮ ಜಾತಿವಲ್ಭಂ ಶ್ರೀಮಾನ್ ಸರ್ವತ್ರ ಅಕ್ರಮಿತ್ಯಂಜ ಪನ್ನಿತ್ಯ ಮಠಕ್ಕೆ ಶ್ರದ್ಧಾ ನಿದರ್ಶಮೇಧಾದಿ ಕಂಪನಿಯ ಸಂಪ್ರಾಪ್ತ ತೇ ಸಂಚಾರಾಮ ದುರ್ವಾದ ಲಶ್ಯಾಮಂ ಪದ್ಮಾಶಂ ಪಿತರಸದಂ ಸ್ತೋಂತಿ ನಾಮ ಸಂಜರ್ವೇಣ ತೇ ಸಂಸಾರೇ ನುನರ ರಾಮ ಲಕ್ಷ್ಮಣ ಪುರುಷ ಮರ್ಗುರು ಸೀತಾಪದಿಂ ಸುಂದರಂ ಕಾಕುಸಂಕರಣ ಆನಂದ ಗುಣಾದಿ ವಿಪ್ರಪ್ಯಂ ಧಾರಿಂಕಂ ರಾಜೇಂದ್ರಂ ಸತ್ಯಸಂದಂ ದಶರಥನಂ ಶ್ಯಾಮನಂ ಶಾಂತಮತ್ಯ ವಂದ್ಯಲೋಕಮರಾವ ರಘುತಿಲಕಂ ರಾಘವ ರಾವಣಾರ್ಯಂ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಪತಿ ನಮಃ ಶ್ರೀ ರಾಮ ರಾಮ ರಾಮ ನಂದನ್ ರಾಮ ರಾಮ ಶ್ರೀ ರಾಮ ರಾಮ ಭರ್ತಾಗಿರಿ ರಾಮ ರಾಮ ಶ್ರೀ ರಾಮ ರಾಮ ಗರ್ಗಶ ರಾಮ ರಾಮ ಶ್ರೀ ರಾಮ ರಾಮ ಶರಣಂ ಗೋ ರಾಮ ರಾಮ ಶ್ರೀ ರಾಮಚಂದ್ರ ಚರಣ ಮನ್ಸಾಸ್ವರಾಮಿ ಶ್ರೀ ರಾಮಚಂದ್ರ ಚರಣ ಉತ್ಸಾಹಾಮಿ ಶ್ರೀ ರಾಮ ಚರಣ ಶಿರಸಾ ನಮಾಮಿ ಶ್ರೀ ರಾಮಚಂದ್ರ ಚರಣ ಶರಣಂ ಪ್ರಪದ್ಯೆ ಮಾತರಾಮೋ ಮಚಿತರಾಮಚಂದ್ರ ಸ್ವಾಮಿ ರಾಮ ರಾಮಚಂದ್ರ ಸರ್ವ ಸ್ವಾಮಿ ರಾಮಚಂದ್ರ ಜಾನ ನಾನು ಜಾನ್ಯವ ಜಾನ್ಯ ನ ಜಾನ್ಯ ದಕ್ಷಿಣ ಲಕ್ಷ್ಮಣಿಯ ಸ್ವಾಮಿ ದುಜನ್ ಕಾತ್ಮ ಜಾಪು ಉತ್ತಮ ಸಿರಿಯ ಸೌಂದರ್ಯ ನಂದನ ಮಂದಿ ಲೋಕಾಭಿರಾಮ ಪ್ರಣರಂಗ ಧಿಯ ರಾಜನ ಇತರ ಕಾರಣ ರೂಪ ನಕರಂದ ಶ್ರೀ ರಾಮಚಂದ್ರ ಶರಣಂ ಪ್ರಪದ್ಯ ಮಂಜಮಾತ ತುಲ್ಯ ವೇಗ ನಿಜೇಂದ್ರ ಬುದ್ಧಿಮತಾಮರಿಷ್ಠ ಮಾತತ್ಮಜಮಾನ ದ್ಯುತ ಮುಖ್ಯಂ ಶ್ರೀ ರಾಮ ತಮ್ಮ ಶರಣಂ ಪ್ರಪದ್ಯ ಕುಜಂತ ರಾಮ ರಾಮೇತಿ ಮಂದಿರ ಮಧುರಾಸನ ಆಧುನಿಕ ಕಶಕ ವಂದೇ ವಾಲ್ಮೀಕಿ ಗೋಕಿಲ್ ಆಪದ ಪ್ರತಾರಂ ದಾತಾರಂ ತರ ತಮ್ಮ ನಮಂದಿ ಲೋಕಾಭಿನಮಂ ನಮಂ ವರ್ಜನಂ ವಿಜಯ ನಾಮಜಂ ಸಂಪದಂ ತರ್ಜಮ್ಯಂ ದೂತಂ ರಾಮ ರಾಮೇತಿ ಗರ್ಜಂ ರಾಮೋ ರಾಜಮಣಿ ಸದಾ ವಿಜಯತಿ ರಾಮಂ ರಮೇಶಂ ಭಜ ರಾಮಾಯಣಾಭಿಯುತಾನಿ ಶಾಚರ್ಚಂ ರಾಮಾಯ ತಸ್ಮಿನ್ ನಮ ರಾಮಾಯಣಾಸ್ತಿ ಪ್ರಾಯಣಂ ಪರತರಂ ರಾಮಸ್ಯ ದಾಸೋಸಸ್ಮಿಹಂ ರಾಮೇ ಚಿತ್ತಲೇ ಸದಾ ಭವತ್ಮ ಭೂ ರಾಮಾಮೋದರ ರಾಮ ರಾಮೇತಿ ರಾಮೇತಿ ರಾಮ ರಾಮ ಮನೋರಮ ಸಹೋತ್ರ ರಾಮ ತತ್ತುಲ್ಯಂ ರಾಮ ನಂಬರಾನನೆ ಇತಿ ಶ್ರೀ ಬುಧಿ ಕೌಶಿಕ ವಿರಚಿತಂ ಶ್ರೀ ರಾಮ ರಕ್ಷಾ ಸ್ತೋತ್ರಂ ಸಂಪೂರ್ಣಂ ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು.